0: ಇದಿರೆ ಗುಮು ಮಾಹೇರ್ಲಾದಾತೆ
1: ಓಶೆ
0: ಗುಮು ಮಾಹೇರ್ಲಾದಾತೆ ಹೋ ನಾಥವಾ ಗುಮು ಮಾಹೇರ್ಲಾದಾತೆ ಹೋ ನಾಥವಾ ತಿಚಾ ಗೋವಾಲಾ ಕೋಕಣ ದಾಖವಾ ಹೋ ತಿಚಾ ಗೋವಾಲಾ ಕೋಕಣ ದಾಖ